0: ಅದು
1: ಅಲ್ಲ
0: ಅದು
1: ಅಲ್ಲ
0: ಅಲ್ಲ ಅಕ್ಕ
1: ಅಲ್ಲ
0: ಓ ಮಮ್ಮಮಿ
1: ಅಲ್ಲ
0: ಓ ಮಮ್ಮಮಿ
1: ಅಲ್ಲ
0: ಓ ಮಮ್ಮಮಿ ಅಪ್ಪಲ್ಲ ಅದು
1: ಅಲ್ಲ
0: ಯಾತವೆನ್ನ
1: ಅಲ್ಲ
0: ಯಾತವೆನ್ನ
1: ಅಲ್ಲ ಅಲ್ಲ
0: ಅಕ್ಕ
1: ಅಲ್ಲ
0: ಅಕ್ಕ ಅಚ್ಚರಿತ್ತು ಕಾ.